0: ನಿಮಕ ನಿಮಕಟ ಗುರು ನಮಸ್ಕಾರ ನಾನಕೋ ಅಪರಸ ಸಗಲ ವಿಸ್ತಾರ
1: ಅಷ್ಟಪದಿ ಮಿಥ್ಯಾ ನಾಹಿ ರಸನ ಬರ್ಸ
0: ಮನ ಮೈ ಪ್ರೀತ ನಿರಂಜನ ದರ್ಸ
1: ಪಾರ ತ್ರಯ ರೂಪ ನ ಪೇಖ್ಯ ನೇತ್ರ
0: ಸಾಧಕಿ ಟಹಲ ಸಂತ ಸಂಗ ಹೇತ
1: ಕರುಣ ಸುನೈ ಕಾಹು ಕಿ ನಿಂದಾ
0: ಸಬ ತೇ ಜಾನೈ ಆಪಸ ಕೋ ಮಂದಾ
1: ಗುರ ಪ್ರಸಾದ ಬಿಖ್ಯಾ ಪರ ಹರ
0: ಮನ ಕಿ ಬಾತ ಸುನಾ ಮನ ತೇ ತರ
1: ಜಿತ್ ಪಂಚ ಲೋಕ ತೇ ರಹತ
0: ನಾನಕ ಕೋಟ ಮಧ್ಯ ಕೋ ವೈಸಾ ಅಪರಸ
1: ਵੈਸਨੁ ਸੋਜਸੁ ਉਪਰ ਸੋ ਪ੍ਰਸੰਨ
0: ਵਿਸਨ ਕੀ ਮਾਇਆ ਤੇ ਹੋਏ ਭਿੰਨ
1: ਕਰਮ ਕਰਤ ਹੋਵੇ ਨਿਹ ਕਰਮ
0: ਕਾ ਨਿਰਮਲ ਧਰਮ
1: ਕਾਹੂ ਫਲ ਕੀ ਇੱਛਾ ਨਹੀਂ ਵਾਚੈ
0: ਕੇਵਲ ਭਗਤ ਕੀਰਤਨ ਸੰਗ ਰਾਚੈ
1: ਮਨ ਤਨ ਅੰਤਰ ਸਿਮਰਨ ਗੋਪਾਲ
0: ਸਭ ਉਪਰ ਹੋਵਤ ਕਿਰਪਾਲ
1: ਆਪ ਦ੍ਰਿੜ ਅਵਰਹ ਨਾਮ ਜਪਾਵੈ
0: ਨਾਨਕ ਉਹ ਵੈਸ਼

0: ಧರ್ಮಾನೇ
1: ನಮಸ್ತಂ ಅಗಾಹೇ
0: ನಮಸ್ತಂ ಅಮಾಹೇ ನಮಸ್ತಂ ಅಸರ್ಗೇ
1: ನಮಸ್ತಂ ಪ್ರಪೋಗೇ ನಮಸ್ತಂ ಸುಜೋಗೇ
0: ನಮಸ್ತಂ ಅರಂಗೇ ನಮಸ್ತಂ ಅಪಂಗೇ
1: ನಮಸ್ತಂ ಅಗಮ್ಯೇ ನಮಸ್ತಸ್ತರಮ್ಯೇ
0: ನಮಸ್ತಂ ಜರಾಶ್ರೇ ನಮಸ್ತಂ ನರಾಶ್ರೇ
1: ನಮಸ್ತಂ ಅಜಾತೆ ನಮಸ್ತಂ ಅಪಾತೆ
0: ನಮಸ್ತಂ ಅಮಜ್ವೇ ನಮಸ್ತಸ್ಯ ಅಜ್ವೇ
1: ಅದೇಸಂ ಅದೇಸೆ ನಮಸ್ತಂ ಅಪೇಸೆ
0: ನಮಸ್ತಂ ನಿರ್ಭಾಮೇ ನಮಸ್ತಂ ನಿರ್ಭಾಮೇ
1: ಸರ್ವಕಾಲೇ